ಕಣತಿ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ